ಅದನ್ನೆಲ್ಲ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ ತಗಡಾ